0: ಮೋದಿಗೆ ಆಲ್ಬಮ್ ದೊಡ್ಡ ಒಂದಿನ ಮಜಾ ಮರ ನಾವು ವಿರಕ್ಕೆಮಗು ನಮ್ಮ ಮರಮ ಲೋಕಲ್ ಸ್ಟೋರ್ಸ್ ದೇ ಕಮ್ಯುನಿಟಿ ಯಾಕೋದು ಆಲ್ಬಮ್ ದ ಗೋವಾಕ್ ಕಬಲಾ
1: ಚಕಿರ
2: ಯೋ ದಾ ಪೇರ್.